ಕೃತಿಕೆ ನಮಸ್ತಂ ಈಶ್ವರಾನ್ ನಮೋ ಮಂತ್ರ ಮಂತ್ರ ನಮೋ ಯಂತ್ರ ಯಂತ್ರ ನಮೋ ಇಷ್ಟ ಇಷ್ಟ ನಮೋ ತಂತ್ರ ತಂತ್ರ ಸದಾ ಸಚಿದಾನಂದ ಸರ್ವಂ ಪ್ರಣಾಸಿ ಅನೂಪೆ ಅರೂಪೆ ಸಮರ್ಥ ನಿವಾಸಿ ಸದಾ ಚಿದಾ ಬುಧತಾ ಬಿರ್ಧ ಕರ್ತಾ ಅಧೋ ಊರ್ಧ್ ಅರ್ಧಂ ಅಗಂ ಉಗ ಹರ್ತಾ ಪ್ರಮು ಪ್ರಮು ಪರಮೇಶ್ವರ ಪ್ರೋಚುಪಾಲಂ ಸದಾ ಸರ್ವದಾ ಚಿದಾತಾ ದಯಾರಂ ಅಚೇದಿ ಅಪೇದಿ ಆನಾಮಂ ಯಾಕಾಮಂ ಸಮಸ್ತೋಪರಾಜ್ಯ ಸಮಸ್ತ ಚಿದಾಮಂ ಚಿರಾ ತೀರಾ ಜೂರ್ ಚಾತ್ರಿ ಚಂದ ಜಲ್ಲೇಹ ಕಲೇಹ ಅಭೀತ ಅಭೇದಃ ಪ್ರಭುಹ ಅಜೂಹ ಅದೇಶ ಅಭೇಕ ಭುಜಂ ಪ್ರಿಯಾ ಚಂದ ಅಗಾಧೆ ಅಬಾಧೆ ಆನಂದಿತ ರೂಪೇ ನಮೋ ಸರ್ವಮಾನೆ ಸಮಸ್ತ ನಿಧಾನೆ ನಮೋ ತು ನಿರ್ಮಾತೆ ನಮೋ ತು ಪರಮಾತೆ ನಮ